ಸಂಸ್ಕೃತಂ ವಿಶುದ್ಧ ಬೋಧ ವಿಗ್ರಹಂ ಸಮಸ್ತ ದೂಷಣಾಪಹಂ ನಮಾಮಿ ಇಂದಿರಾಪತಿಂ ಸುಖಾಕರಂ ಸತಾಂ ಗತಿಂ ಮಜೇ ಸಶಕ್ತಿ ಸಾನುಜಂ ಶಚೀಪತಿ ಪ್ರಿಯಾನುಜಂ ವರಂಗ್ರಿ ಮೂಲಯೇನ ರಾಮಜನ್ಮೇನ ಮತ್ಸರ ಪತಂತಿ ನೋ ವರ್ಣವೇದಿ ತರ್ಕವೀದಿ ಸಂಕುಲೆ ವಿವಿಕ್ತವಾದಿನಃ ಸದಾ ಭಜಂತಿ ಮುಕ್ತಯೇ ಮುದಾ ಇರಸ್ಯ ಇಂದ್ರಿಯಾದಿಕಂ ಪ್ರಯಾಂತಿ ತೇ ಗತಿಂ ಸ್ವಕಂ ತಮೇಕ

ನಕೋ ಕರೂಸು ವಲ್ಗನ ರಾವಣ ನಿಶಾಚರ. ಮಹಾಪತಿವ್ರತ ಜಾನಕಿನ ಅಸು ಸಂತಾಪೂನ್ ಸಂಗತಾಚ ರಾವಣಾಸಾರಖಾ ಪಾಪಾತ್ಮಾಹಿ ಕ್ಷಣಭರ ಘಾಬರಲ್ಯಾವನ್ ರಹಿಲಾ ನಾಹಿ. ಜನಸ್ಥಾನಾತಿಲ್ ರಾಮ ಲಕ್ಷ್ಮಣಾಚಾ ಅತುಲ್ ಪರಾಕ್ರಮ ತ್ಯಾಲಾ ಠೌಕ್ ಹೋತಾ. ಜಾನಕಿಲಾ ವಶ ಹೋಣ್ಯಾಸಾಠಿ ಆಣಖಿ ಏಕಾ ಮಹಿನ್ಯಾಚಾ ಅವಧಿ ದೇವುನ್ ರಾವಣ ಅಶೋಕ್ ವನಾತೂನ್ ಪರತ್ಲಾ. ಶಿಂಶಪಾ ವೃಕ್ಷಾವರ್ ಸೂಕ್ಷ್ಮ ದೇಹಾನ ಲಪೂನ್ ರಹಿಲೆಲ್ಯಾ ಹನುಮಾನಾಚಿ ಖತ್ರಿ ಪಟ್ಲಿ ಕಿ ಹೀಸ್ ತಿ ಜಾನಕಿ. ಅವತಿ ಭೋವತಿಚ್ಯಾ ರಾಕ್ಷಸಿ ಝೋಪಲ್ಯಾ ಆಹೆತ್. ಹೆ ಪಾಹೂನ್ ತನ ಮಂಜುಳ ಆವಾಜಾತ್ ರಾಮಚರಿತ್ರಾಚ ಗಾಯನ್ ಸುರು ಕೆಲ. ತ್ಯಾ ಗಾಯನಾನ ಚಕಿತ್ ಹೂನ್ ಸೀತಾ ತ್ಯಾ ಶಿಂಶಪಾ ವೃಕ್ಷಾಕಡೆ ಪಾಹು ಲಾಗ್ಲಿ. ಶೇವಟಿ ಸುಗ್ರೀವಾ ಮಾತ್ಯ ಹನುಮಾನ್ ತಿಚ್ಯಾ ದೃಷ್ಟಿಲಾ ಪಡ್ಲಾ. ಏಕಾ ಲಹಾನ್ ಫಾಂದಿವರುನ್ ಸೀತೆಚ್ಯಾ ಅಗ್ದಿ ಸಮೀಪ್ ಝುಕೂನ್ ಹನುಮಾನಾನ ಶ್ರೀ ರಾಮಾನಿ ದಿಲಿಲಿ ಮುದ್ರಿಕಾ ತಿಚ್ಯಾ ಹಾತಾಟ್ ಟಾಕ್ಲಿ. ಸೀತೆಲಾ ಪರಾಕಾಷ್ಠೆಚಾ ಆನಂದ ಝಾಲಾ. ಹನುಮಾನ್ ರಾಮದೂತಚ ಆಹೆ ಯಾಚಿ ನಿಶ್ಚಿತಿ ಪಟ್ಲ್ಯಾವರ್ ತಿ ವಿಚಾರೂ ಲಾಗ್ಲಿ. ಮುದ್ರಿಕಾ ಅಚುಕ ಮೀ ಓಳಖಿಲಿ ಹಿ ತ್ಯಾಂಚಿ ಮದ ಸಾಂಗ ಅವಸ್ಥಾ ದೂತ ರಘುನಾಥಾಂಚಿ. ಹಾ ತಾತ ಧನೂತೆ ಅಕ್ಷಯ ಭಾತಾ ಪೃಷ್ಟಿ ಹಾ ತಾತ ಧನೂತೆ ಅಕ್ಷಯ ಭಾತಾ ಪೃಷ್ಟಿ ವಿರಹಾತ ಕಾಯತೆ ರಾಘವ ಝಾಲೆ ಕಷ್ಟಿ. ಕಾ ಶ್ಯಾಮಲ ವಲಯೆ ನಯನ ತಳಿ ಚಿಂತಾಂಚಿ ಮದ ಸಾಂಗ ಅವಸ್ಥಾ ದೂತ ರಘುನಾಥಾಂಚಿ. ಬಸಲೇತ ಕಾಯತೆ ಲಾವುನ ಕರ ಕರ ಮಾತೆ ವಿಸರಲೆ ಕಾಯತೆ ದುಃಖೇ ನಿಜ ಧರ್ಮಾತೆ ಕರಿತಾತ ಅಜುನನ ಕರ್ತವ್ಯೇ ನೃಪತೀಚಿ ಮದ ಸಾಂಗ ಅವಸ್ಥಾ ದೂತ ರಘುನಾಥಾಂಚಿ. ಸೋಡಿಲೆ ನಾಹಿನ ಅಜುನ ತಯಾನಿ ಧೀರ ಸೋಡಿಲೆ ನಾಹಿನ ಅಜುನ ತಯಾನಿ ಧೀರ ಕಾ ಶೌರ್ಯಾಚಾಹಿ ವಿಸರ ಪಡೇತ್ಯಾ ವೀರ ಸಾಯ್ಯಾರ್ಥ ಅಸತಿನ ಸೈನ್ಯೆ ಸನ್ಮಿತ್ರಾಂಚಿ ಮದ ಸಾಂಗ ಅವಸ್ಥಾ ದೂತ ರಘುನಾಥಾಂಚಿ. ಇಚ್ಛಿತಿ ವಿಜಯನ ತ್ಯಾಂಚ ಅವಘೆ ರಾಜೆ ಕಾ ಲೋಕಪ್ರೀತಿಲ ಮುಕುಲೆ ಪ್ರಿಯಕರ ಮಾಝೆ ವಿಸರಲೆ ಥೋರವಿ ಕಾಯ ಪ್ರಭು ಯತ್ನಾಂಚಿ ಮದ ಸಾಂಗ ಅವಸ್ಥಾ ದೂತ ರಘುನಾಥಾಂಚಿ. ಕಾ ಮಲಾಚ ವಿಸರುನ ಗೇಲೆ ಮಾಝೆ ಸ್ವಾಮಿ ಕಾ ಮಲಾಚ ವಿಸರುನ ಗೇಲೆ ಮಾಝೆ ಸ್ವಾಮಿ ಮೀ ದೈವ ಗತಿನೆ ಪಿಚತಾ ಪರಕ್ಯಾ ಧಾಮಿ ಕಾ ಸ್ಮೃತಿ ತಯಾನ ಛಳಿತೆ ಯಾ ಸೀತೇಜಿ ಮದ ಸಾಂಗ ಅವಸ್ಥಾ ದೂತ ರಘುನಾಥಾಂಚಿ. ಕರ್ತೀಲ ಸ್ವಯೇನ ನಾಥ ಮುಕ್ತತಾ ಮಾಝಿ ಕರ್ತೀಲ ಸ್ವಯೇನ ನಾಥ ಮುಕ್ತತಾ ಮಾಝಿ ಧಾಡೀಲ ಭರತನ ಸೈನ್ಯ ಪದಾತಿ ವಾಜಿ ಕಳತಸೆ ತ್ಯಾಸಕಾ ವಾರ್ತಾ ರಘುನಗರೀಚಿ ಮದ ಸಾಂಗ ಅವಸ್ಥಾ ದೂತ ರಘುನಾಥಾಂಚಿ. ಕಾ ದ್ವಿಪತ್ಕಾಲಿಯೇ ಮೋಹತಯಾಂಚ ಚಿತ್ತಿ ಕಾ ದ್ವಿಪತ್ಕಾಲಿಯೇ ಮೋಹತಯಾಂಚ ಚಿತ್ತಿ ಪುಸಟಲಿ ನಾಹಿನ ಸೀತೆ ವರಚಿ ಪ್ರೀತಿ ಕರಿತೀಲ ಮುಕ್ತತಾ ಕಧಿತೆ ವೈದೇ ಹೀಚಿ ಮದ ಸಾಂಗ ಅವಸ್ಥಾ ದೂತ ರಘುನಾಥಾಂಚಿ. ಯಾ ಸ್ವರ್ಣ ಘಡೀಚಿ ಹೋಯಿನ ಕಾಮಿ ಸಾಕ್ಷಿ ಕಧಿ ರಾಮ ಬಾಣಕಾ ಗುಸೇಲ ರಾವಣ ವಕ್ಷಿ ವಳತೀಲ ಪಾವುಲೆ ಕಧಿ ಇಥೆ ನಾಥ ಜೋ ವರಿ ತಯಾಂತೆ ಕುಶಲ ಐಕತೆ ಕಾನಿ ತೋ ವರಿ ಸಜೀವ ಮೀ ಅಸೇನ ತೈಷಾ ಸ್ಥಾನಿ ಜನ್ಮಾತ್ ಕಧಿ ಕಾ ಹೋಯಿಲ ಭೇಟ ತಯಾಂಚಿ ಮದ ಸಾಂಗ ಅವಸ್ಥಾ ದೂತ ರಘುನಾಥಾಂಚಿ.

ಕರ್ದೂಲ ಚರ್ಮ ಭುಜಗಾಭರಣ ಸಭಸ್ಮ ದತ್ತ ನಿಶಮ್ಯ ಗಿರಿಯಾಹಸಿತ ಪುನಾತು. ಯಾರೇ ಚಾರ ಮುಖವಾಳ ಬ್ರಹ್ಮಾಜಿ, ಪಾಂಚ ಮುಖವಾಳ ಮಹಾದೇವ್ಜಿನೆ, ಛ ಮುಖವಾಳ ಕಾರ್ತಿಕೆ ಸ್ಕಂದನ ಜನ್ಮನಿ ವಧಾಮಣಿ ಆಪಿ, ತ್ಯಾರೆ ಮಹಾದೇವ್ಜಿ ಬಹು ಪ್ರಸನ್ನ થઈને ಬ್ರಹ್ಮಾಜಿನೆ ಆ ವಸ್ತು ಭೇಟಮಾ ಅಪ್ಪಾ ಮಾಡ್ಯಾ. ಎ ಛಿ ವ್ಯಾಘ್ರ ಚರ್ಮ ಸರ್ಪನು ಆಭೂಷಣ ಭಸ್ಮ ಅಪ್ಪಾ ಮಾಡ್ಯಾ. ಆ ಜೋಯಿನೆ ಪಾರ್ವತಿ ಹಸ್ವಾ ಮಾಡ್ಯಾ. ಈ ಸ್ಕಂದ ಮಾತಾ ಪಾರ್ವತಿನು ಹಾಸ್ಯ ಸರ್ವನೆ ಪವಿತ್ರ. ಪರಂಬಾ ಸ್ಕಂದ ಮಾತಾನೆ ರಾಷ್ಟ್ರ ವಿಶ್ವ ಸಮಾಜ ನ ಕಲ್ಯಾಣ ಮಾಡಿ ನಮನ ಕರಿ.

ಶಶಿಶೇಖರಾ ಮರಕತ ಪ್ರಖ್ಯಾ ಚತುರ್ಭಿರ್ಭುಜೈ ಶಂಖಂ ಚಕ್ರದನು ಶರಾಂಶ ದರತಿ ನೇತ್ರೈಸ್ತ್ರಿಭಿಶೋಭಿತ ಆ ಮುಕ್ತಾಂಗದ ಹಾರ ಕಂಕಣ ರಣತ್ಕಾಂಚಿ ಕೊಣ ನೂಪುರ